ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ತ ಆಯೋಜನೆಯ ದಿನ ಹಾರಸಿಯಕ ಜ್ಯೇಷ್ಠ ಪೂರ್ವಸಿ ಸ್ಥಾವರ ತನ್ಪದು ಸಲಹಾ ಸಿಯಡ ಏಕಳಾಯ ದಶ ಮಹಾತಾಯ ನಾಮಯಕ ಅಸಮ ಸಮ ಪೋಲಿಯಕ್ ಎಲ್ ಬಿ ಸ್ಥಾವರ ತನ್ಪದು ಅಮದನ್ನ ಬಿಂದು ಐಕಾಯ್ ದೇಕಾಯ್ ದೇಸಿ ಐ ದೇಸಿಯ ಫಿಚ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ ಸಮಾಗಮಕ್ಕೆ ತಮ ವಿಸ್ತರೇ ದಾನ್ನ ಓನ್ನ ಪತ್ತರೇ.